0: ಸುಮ್ಮನೆ ಸುಮ್ಮನೆ ತಯಾರ ತಿಂಬಲಲ್ಲಿ ಆಗಿರ ಹೋದ ತಯಾರನ ಪಡೆದಿದ್ದೈಸೆ
1: ಹೋರೈಸ್ ಯಾರ್ ಐಸ್ ಐಸ್.